semen hia yesu ehuna nyankwa yesu ya die ye ye hia wanka ye wu enka ya sai udin na nyonyamunka asa for ready kuji amai.